ಪಿತಾ ಬಂಧು ಸಖ ಸಖಿ ರಾಮನಾಮ ಮಾತಾ ಪಿತಾ ಬಂಧು ಸಖ ಸಖಿ ರಾಮನಾಮ ಭಕ್ತ ಜನರ ಜೀವನ ಕನಯೇಕ ರಾಮನಾಮ ಜನರ ಜೀವನ ಜನಯೇಕ ರಾಮನಾಮ